0: Western music ki thoram thamjari pung ama minit nifu pung ani minit tara dahan jagani sakna re besing yuwari fauski thoram thamjari pung ani makhai jinglo gi sairol lanthok jagani pung ahum thoram sida si minthang pultual amadi mapangna sakpa wifi matamisei dahan jagani inpui gi thoram lanthok jagani pung ahum minit tara manga Pungahumakai, Margi Thoram, Lanthok Jagani, Thoram Sida, El Bhatte Amadi, Mapangna Sakpa, Mar Matamishai, Taba Pangbigani, Paitegi Thoram Thamjari, Pungahum Minit Yankai, Thoram Sida, Taba Pangbigani, Esingnu Amadi, Mapangna Sakpa, Paite Matamishai, Thadogi Thoram Pangbigani, Pungmari Minit Tara, Pungmari Minit Nipu, Pomagi Thoram, Lanthok Jagani, Kabuyi Thoram Chandok Jagani, Pungmanga, Pungmanga minit gul thamjari mau gi thoram tangkul gi thoram lanthok jagani pungmanga minit nifu numidang wairam pung taruk minit tara manga taba phongbigani manipuri film sei pung taruk minit nifu thamjari khunggang gi thoram thoram bi ahan mada tahan jagani maibam tombasing nasakpa khunungi sei amadi thoram gi aroi bada lanthok jagani khunja singgi wahangi paukhum Paukum bibi gadaba, laitam na bachandra. Thoram lantuk bigadaba, yumna me machanu. Amadi thoram putokba, raichanda sing tam. Pungtare mini nifumanga, tongan tongan ba film de lokachaba, manipuri filmisei, lantuk tuna tahan jagani. Pung nipal tahan jagani, radio lila, sambal. Lila sana bigadaba, cosmopolitan dramatic union. Pung Nepal makai lanthok jagani naharogi khonjel thoram sida phangbigani naha singna UPSC CAPF exam karam na thagani haibasida creative circle IAS coaching institute ki faculty oina leibiriba kennedy thokchonga unaduna wari shaba pungma pal minitara manga maibam tombas singna sakpa khunungi sei tahan jagani matanga sida ngasi gi chatha jarakada thoram sing samlapna ni sing jabaloi jare hoji ai
1: This is Akashwani, the news read by Subhadra Ramachandran. Acting President of Venezuela, Delcy Rodriguez, will be on a four-day visit to India beginning today. She will be accompanied by a high-level delegation, including ministers of foreign affairs, economy and finance, and science and technology. Briefing media in New Delhi, External Affairs Ministry spokesperson Randhir Jaiswal said Ms. Rodriguez will hold bilateral discussions with Prime Minister Narendra Modi during her visit. The discussions will be focused on exploring avenues of cooperation in the areas of trade, investment, energy, renewable energy, healthcare, and pharmaceutical. External Affairs Ministry said that the Indian PSUs have made significant investment in Venezuela in the energy sector, and they are keen to explore opportunities for further enhancing their presence. It said that the visit is expected to further strengthen bilateral ties and deepen engagement between the two countries across diverse sectors. Senior Congress leader D.K. Shivakumar will be sworn in as the Chief Minister of Karnataka today. Governor Thavar Chand Gehlot will administer him the oath of office and secrecy at Lok Bhavan in Bengaluru at 4 p.m. Mr. Shivakumar's appointment comes days after Mr. Siddaramaiah stepped down as Chief Minister, paving the way for his deputy to take over the top post. The development marks the culmination of a prolonged power tussle within the Karnataka Congress, with Mr. Shivakumar long seen as a contender for the top post since the party's victory in the 2023 assembly polls. Meanwhile, Congress has appointed senior Karnataka leader Siddaramaiah to its highest decision-making body, the Congress Working Committee CWC. The appointment is being seen as a significant organizational decision by the party leadership as it seeks to ensure stability and coordination within its Karnataka unit during a key political transition. West Bengal government will launch a major social welfare initiative, Annapurna Yojana, today. Chief Minister Subhendu Adhikari will formally inaugurate the scheme. The launch will be a massive synchronized event spanning the entire state. While the Chief Minister leads the central inauguration, beneficiaries of the Annapurna Yojana will participate virtually across all blocks, municipalities and municipal corporations. To ensure local participation, MLAs have been invited to attend the localized events, and the Chief Minister's main program will be broadcast via video conferencing directly to all block and municipal headquarters. Bangladesh's Foreign Minister Khalilur Rahman has been elected President of the 81st session of the UN General Assembly, UNGA. Dr. Rahman emerged victorious in a closely contested election held in UN General Assembly, garnering 99 votes against Cyprus's Special Envoy for Multilateralism, Andrias Kokkoris, who got 91 votes. His one-year tenure as head of the Chief Deliberative Policymaking and Representative Organ of the United Nations will commence in September. In accordance with the established regional rotation, the president of the 81st session was to be elected from the Asia-Pacific group. UNGA President-elect Dr. Rahman said that he will uphold the world body's work on human rights and engage all member states during his tenure. External Affairs Minister S. Jaishankar has congratulated Dr. Rahman on his election as UNGA President. In a social media post, Dr. Jaishankar said that he is looking forward to working closely with Dr. Rahman to advance the shared priorities of India and Bangladesh and strengthen multilateral cooperation. Indian nationals will no longer require an airport transit visa when travelling to a third country through German airports beginning today. German Embassy in India announced that the exemption will simplify travel for Indian citizens transiting through Germany on their way to other international destinations. The embassy described the decision as a reflection of the growing partnership between the two countries. It said the move underlines the German government's commitment to deepening ties between the two countries, facilitating the movement of people. In women's cricket, England sailed to a 6-wicket win over India in the third and final T20 international to clinch the series 2-1 at the County Ground, Taunton in England last night. India felt confident after taking 3 early wickets, but a commanding partnership helped them with ease. And that is the end of this news bulletin.
0: Adomna Thoram Tabiribasi, Akaswani Falki, Kangla Chenel Dagini, Hausik Tabirasi, Low Shingugi Wafamda, Manama Sing the Pangba Sangom, Manama Sing the Pangba Sangom.
2: Sangom Hiragai Koi Ayambana, San Iroigi Sangom Shikakamak Hana Wakal de Lae Adubu, Sangom Hiragadi Makalyam Niyami. Mashida sa sandagi phanglakpa sangom ama aduga atopa mana manama singdagi phangba sangom khudamoina haribada nung hawaidagi semba sangom shoi sangom haina su khangnaba chenggi sangom almond badam gi sangom yubi gi sangom asina chingba mayamashini sangom asi macha pokpa kangbu singdagi puthoi mayamna chanariba sangom asi san iroidagi ni sangom sida yauribasi fat sugar lactose mineral asina chingba kaya ma yawi Sangom da iron di fangde. Sangi sangom asiga manama singdagi fangba sangom asiga kenaba kayama lai. Sangom kudimak chariba miyadugi hakchangi fibam nutritional need masagi apambagi matungina sangom singasigi kanaba kanadaba kayama lai. Kudamoina hairabada angang chahi anigi mathakta laiba sing dines mironbi nupi singi protein vitamin D amadi calcium marangkaina changi. Masigi mayamasi san sangom de yawi. Amarom da hakchang noiba hantha naba natraga thamoigi laina laiba kangbushingi da magtadi atopa kelori hantha ba sangom yengba tangai fade. Sangom de yawriba fat asi saturated fat ni. Masi heart ki problem laiba miyoshing cholesterol wangba sing amadi masagi arumba hantha ningba miyoshingi di afaba oide. Hairiba saturated fat asina heart ki laina kaya lakpada achoba mateng oi. Sangom da fat lokthok ragasu atopa protein, calcium, vitamin, mineral ti sangom da dum yaujari. Vitamin karadi fat yaudrabanina hakchang da loina chupshin bangamde. Atopa manamuk ਸੰਗੋਮਦੇ ਯਾਉਰੀ ਬਾ ਅਥੁੰਬਗੀ ਸਰੂਪ ਲੈਕਟੋਸ ਅਸੀ ਯਾਉਦਬਾ ਹਾਇਬਦੀ ਲੈਕਟੋਸ ਫ੍ਰੀ ਓਇਬੇ ਸੰਗੋਮਦੀ ਪ੍ਰੋਟੀਨ ਕੈਲਸ਼ੀਅਮ ਵਿਟਾਮਿਨ ਅਮਦੀ ਮਿਨਰਲ ਦੀ ਮਰਾਂ ਕਾਇਨ ਯਾਉਈ ਸੰਗੋਮ ਲੈਬੇ ਮਤਮਦਾ ਅਖੋਇਨਾ ਡਬਲ ਟੋਨ ਨਤਰਗਾ ਸਿੰਗਲ ਟੋਨ ਹਾਇਨ ਥਾਬਾ ਥੇਂਗਨੇ ਸਿੰਗਲ ਟੋਨ ਹਾਇਰਗਦੀ ਸੰਗੋਮਦੇ ਯਾਉਰੀਬਾ ਫੇਟ ਕੀ ਸਰੂਕ ਅਸੀ ਚਾਦਾ ਅਹੁਮਨੀ ਅਦੁਗਾ ਸੋਲਿਡ ਨੋਟ ਫੇਟਨਾ ਚਾਦਾ ਨਿਪਾਲ ਦਸ਼ਮਿਕ ਮੰਗਾਨਿ ਅਦੁਗਾ ਡਬਲ ਟੋਨ ਹਾਇਰਗਦੀ ਅਮੁਕ ਫੇਟ ਕੀ ਸਰੂਕ ਅਸੀ ਚਾਦਾ ਮੰਗਾ ਦਸ਼ਮਿਕ ਅਮਨਿ ਅਦੁਗਾ ਸੋਲਿਡ ਨੋਟ ਫੇਟਨਾ ਚਾਦਾ ਮਾਪਲਨਿ ਮਰਮ ਅਸੀਨਾ ਕੋਲੇਸਟ੍ਰੋਲ್ಗೆ ਖਣ್ಬ ಮಿಯೋಯಿಸಿಂಗಿದಮಕ್ತದಿ ಡಬಲ್ ಟೋನ್ಗೆ ಸಂಗೋಮಸಿ ಸಿಜಿನಬಿಬ ತಂಗಾಯಿಫದೆ ಅಲ್ಮೊಂಡ್ ಬದಾಮ್ಗೆ ಸಂಗೋಮಸಿ ಅಲ್ಮೊಂಡ್ ಸುಗಾಯರಗ ಇಸಿಂಗ್ ಹಾಪ್ಲಗ ಸೇಂಬನಿ ಮಸಿದ ಕುಯ್ನ ಥಂಬ ಯಾನಬ ಅತೋಪ ಇನ್ಗ್ರೀಡಿಯೆಂಟ್ ಮಯಾಮಮ ಹಾಪಯಾಯ್ ಅಲ್ಮೊಂಡ್ಗೆ ಸಂಗೋಮಸಿ ಸನ್ಗೆ ಸಂಗೋಮಗ ಯೆಂಗ್ನಬದ ಕೆಲೋರಿಗೆ ಚಾಂಗ್ ಹಂತನ ಯಾವೆ ಮಸಿದ ಸೆಚುರೇಟೆಡ್ ಫೇಟ್ ಯಾವುದೇ ಅಲ್ಮೊಂಡ್ಗೆ ಸಂಗೋಮಸಿ ವಿಟಾಮಿನ್ ಎಗೆ ಚಾಂಗ್ ವಾಂಗ್ನ ಯಾವೆ ಮಸಿಗೆ ಮಥಕ್ತ ಅಫಬ ಮಖಲ್ಗೆ ತೊಂಗಾನ ಕ್ಯಾಲ್ಶಿಯಂ ಅಮದಿ ವಿಟಾಮಿನ್ ಡಿ ಹಾಪ್ತುನ ಯೋನ್ಬಸು ಯಾಯ್ ಅಲ್ಮೊಂಡ್ಗೆ ಸಂಗೋಮಸಿ ಮನಾ ಮಸಿಂಗದಗಿ ಫಂಬ ಒಯ್ಬನ ಚಿನಿಗೆ ಸರುಕ್ತಿ ಯಾವುದೇ ಅಲ್ಮೊಂಡ್ ಸಂಗೋಮದ ಕರಗಿನ್ ಹಾಯ್ಬ ಪೋಷಕಮ ಯಾವೆ ಮಸಿನ ಮಿಯೋಯ್ ಖರದದಿ ಚಾರಬ ಮತುಂಗದ ಚಾಬ ತುಂಬದಬಗಿ ಇಶು ಕಯಾಮ ಥೋಲಕ್ಪಸು ಯಾವಿ ನುಂ ಹವಾಯ್ದಗಿ ಫಂಗ್ಬ ಸಂಗೋಮ್ ಮಯಾಮ್ನ ಶೋಯ್ ಮೇಲ್ ಖಾಯ್ನ ಖಂಗ್ನಬಸಿ ನುಂ ಹವಾಯ್ಸಿ ಸಾಮ್ಥೋಕ್ಲಗ ಮರೇಬ್ ಥನ್ನ ತಿಂಗ್ಲಬ ಮತುಂಗದ ಇಸಿಂಗ್ ಹಾಪ್ತುನ ಸುಗಾಯ್ರಗ ಶೋಯ್ ಮೇಲ್ ಕಸಿ ಸೇಮಿ ಹಾರಿಬ ಸಂಗೋಮ್ ಅಸಿ ನಂಗ್ನಬ ಅಮದಿ ಕುಯ್ನ ಥಂಬ ಯಾನಬ ಮಚಲ್ ಮಯಾಮಮಸು ಹಾಪಯಾಯ್ ಥೈರಾಯ್ಡ್ಗೆ ಲೈನ ಲೈಬ ಮೀದಿ ಅಸಿಗುಂಬ ನುಂ ಹವಾಯ್ದಗಿ ಸೇಮ್ಬ ಸಂಗೋಮ್ ಅಸಿ ಕಾ ಹೆನ ಚಾಬ ಫತ್ತೆ ಸೋಯ್ ಮಿಲ್ಕ್ ಅಸಿ ಮನಾ ಮಸಿಂಗಿ ಒಯ್ಬನ ಮಸಿದ ಕೊಲೆಸ್ಟ್ರಾಲ್ ಅಮದಿ ಫೇಟ್ಗೆ ಚಾಂಗ್ ಯಾಮ್ನ ಹಂಥೈ ಲೆಕ್ಟೋಸು ಯಾವುದಿ ನುಂ ಹವಾಯ್ ಅಮದಿ ಮಸಿದಗಿ ಸೇಮ್ಬ ಸಂಗೋಮ್ ಸೋಯ್ ಮಿಲ್ಕ್ ಅಸಿ ಪ್ರೋಟೀನ್ ಚಾಂಗ್ ಯಾಮ್ನ ವಾಂಗ್ನ ಯಾವಿ ಮಸಿದಸು ನತ್ತನ ಪೊಟಾಸಿಯಂಸು ಚಾಂಗ್ ವಾಂಗ್ನ ಯಾವ್ರಿ ಹಾರ್ಟ್ಗೆ ಲೈನಾ ಲೈಬ ಮಿಯೋಯ್ಸಿಂಗಿದಿ ಸೋಯ್ ಮಿಲ್ಕ್ ಅಸಿ ಯಾಮ್ನ ಕಾಣವ ಸಂಗೋಮ್ ಮಖಲ್ ಅಮ ಒಯ್ರಿ ಅತೋಪ ಮದನ ಮುಗ್ ನುಂ ಹವಾಯ್ನ ಸೇಮ್ಬ ಪೊಟ್ಲಮ್ಸಿಂಗ್ ಚಾಂಗ್ ವಾಂಗ್ನ ಚಾರಗಸು ಮಚಿ ಒಯ್ಬ ಗಮ್ದೆ ಸೋಯ್ ಮಿಲ್ಕ್ ತ ವಿಟಾಮಿನ್ ಬಿ ಅಮದಿ ಐರನ್ಗೆ ಚಾಂಗ್ ವಾಂಗ್ನ ಯಾವಿ ಸಂಗೋಮ್ ಅಸಿದ ಸನ್ಗೆ ಸಂಗೋಮ್ಗೆ ಮೆಂಗಾನಿಸ್ಗೆ ಚಾಂಗ್ ಅಸಿ ನಿಫು ನಿಥೋಯ್ ಹೇನ ಯಾವಿ ಮಸಿನ ಹಕ್ಚಾಂಗಿ ಸರು ಮಪಾಂಗಲ್ ಕಲ್ಹಲ್ಲಿ ಸೋಯ್ ಪ್ರೋಟೀನ್ನ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಹಾಯ್ಬದಿ ಫತ್ತಬ ಕೊಲೆಸ್ಟ್ರಾಲ್ಗೆ ಚಾಂಗ್ ಹಂತಹಲ್ಲಿ ಅದುಗಾ ಅಫಬ ಕೊಲೆಸ್ಟ್ರಾಲ್ ಹಾಯ್ಬದಿ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ಗೆ ಚಾಂಗ್ ಹೆಂಗಠಲ್ಲಿ ಶೋಯ್ ಸಂಗೋಮ್ದದಿ ಸನ್ಗೆ ಸಂಗೋಮ್ಗ ಯೆಂಗ್ನರುಬದ ಫೈಬರ್ಗೆ ಚಾಂಗ್ ವಾಂಗ್ನ ಲೈ ಹಾರ್ಟ್ಗೆ ಲೈನಾ ಲೈಹಂದಿ ಅಮದಿ ಸರು ಸಯಾಂಗಿ ಅನಾಬ ಅಮತ್ತ ಲೈಬ ಗಮಹಂದೆ ಸಂಗೋಮ್ಸಿಂಗ್ ಅಸಿ ಮನಾ ಮಸಿಂಗಿ ಒಯ್ಬಸಿಂಗ್ ಅಸಿ ಒಯ್ನ ಥಕ್ಪದ ಲಾಯ್ನ ತುಂಬ ಗಮಲ್ಲಿ ಮಖೋಯ್ದ ಚಿನಿಗೆ ಚಾಂಗ್ ಯಾಮ್ನ ಹಂಥೈ ಮಸಿದಸು ನತ್ತನ ಫೇಟ್ಗೆ ಚಾಂಗ್ ಸೊಮ್ಮುಕ್ ಹಂಥಹಲ್ಲಿ ಅಸುಮ್ನ ಹಕ್ಚಾಂಗಿ ಫಿಬಂಗಿ ಮತುಂಗಿನ ಅಪಾಮ ಸಂಗೋಮ್ ಚಾಬಿದುನ ಪುನ್ಸಿ ಸಾಂಗ್ನ ಲೈಬದ ಅಚೌಬ ಮತ್ತೆಂಗ್ ಸೋಯ್ದನ ಒಯ್ಗನಿ ಮಸಿನಿ ಮಸಿ ನೋಮಗಿ ಲವು ಶಿಂಗುಗಿ ವಾಫಂ
0: ತಾಬಿರೆ ಲವು ಶಿಂಗುಗಿ ವಾಫಂದ ಮನಾ ಮಸಿಂಗ್ದಗಿ ಫಂಗ್ಬ ಸಂಗೋಮ್ ಆಕಾಶವಾಣಿ ಇಂಫಾಲ್ ಹೌಸಿಕ್ ತಾಬಿರಸಿ ಸೋಯಾಮ್ ತೊಂಬಿ ಚನುನ ಸಕ್ಪ ಮೈತೈ ಸೈ ಮಪುಗಿ ಮತಿಕ್ ಮಯಾಯ್.

ಆಕಾಶವಾಣಿ ಇಂಫಾಲ್. ಹೌಸಿಕ್ ಪುಂಫಮ್ ಅಸಿದ ತಾಮಿನಸಿ ಲಲಾಂಬುಂಗ್ ಇಮೋಸಿಂಗ್ ಅಮದಿ ಲೈಶಮ್ ತೊಂಬಿಸ್ನ ಅನಿಗಿ ಮತಮಿಷೈ ಮಥಂಗ್ ಮಥಂಗ್ ಒಯ್ನ ಅಹಾನ್ಬ ಒಯ್ನ ಲಲಾಂಬುಂಗ್ ಇಮೋಗಿ ಖೊಂಜೆಲ್ದ ತಾಮಿನಸಿ ಯೇಂಗ್ಲಿ ಮಖೈ ಯೇಂಗ್ನಿಂಬಿ ಅಶುಮ್ನ ಸೈಹೌಬ ಸೈರೆಂಗ್ಬ ನರೇಂದ್ರ ನಿಂಗೊಂಬ.

ಅತಯಮತ್ತಾಧ್ಯವಾ ಕೃಷ್ಣನ ನಾಮ್ನತನ ಅತೈ ವಾಮ ದೇಹಂಗಾನದೇ ಕೃಷ್ಣನ ನಾಮ ಶೋಭನತನ ಅಸ್ಮ ಕೃಷ್ಣ ಕೃಷ್ಣ ಅಜ್ನ ಪುಮನ್ ಹೆಕ್ ನಿನ್ ಬನ್ನಿ.

ನೀವು ಕೌಖಲ್ ಹಲ್ಲು ವಂಶೂಚನು ಈ ಬಿಂಬ ಮುಗಿಯ ಥಂಗ್ ಫಂಗ್ ಅನಿನ ಲೋಯ್ ರೋಯ್ ಚಿಲ್ಲ ಸಣ್ಣ

0: ꯇꯣ ꯑꯃꯒ ꯂꯣꯏꯅꯅ ꯄꯤꯁꯤꯟꯕꯤꯌꯨ. ꯑꯦꯅꯨꯃꯦꯔꯦꯁꯟ ꯐꯦꯁ ꯑꯁꯤꯗ ꯗꯣꯀꯨꯃꯦꯟꯠ ꯑꯃꯠꯇ ꯂꯧꯁꯤꯜꯂꯣꯏ, ꯂꯣꯏꯅꯅ ꯍꯤꯌꯔꯤꯡ ꯌꯥꯎꯗꯅ ꯏꯂꯦꯛꯇꯔ ꯑꯃꯠꯇꯒꯤ ꯃꯤꯡ ꯀꯛꯊꯠꯂꯣꯏ. ꯑꯦꯅꯨꯃꯦꯔꯦꯁꯟ ꯐꯣꯔꯝ ꯊꯥꯖꯤꯟꯈꯤꯕ ꯏꯂꯦꯛꯇꯔ ꯈꯨꯗꯤꯡꯃꯛ ꯗ꯭ꯔꯥꯐꯠ ꯏꯂꯦꯛꯇꯣꯔꯦꯜ ꯔꯣꯜꯗ ꯃꯤꯡ ꯌꯥꯎꯔꯛꯀꯅꯤ.
1: SIR 2026, ꯑꯦꯚ꯭ꯔꯤ ꯚꯣꯇꯔ ꯀꯥꯎꯟꯠꯁ.
0: ꯄꯥꯎꯖꯦꯟꯖꯔꯤꯕ ꯗꯤꯁꯇ꯭ꯔꯤꯛ ꯏꯂꯦꯛꯁꯟ ꯑꯣꯐꯤꯁꯔ, ꯏꯝꯐꯥꯜ ꯋꯦꯁ꯭ꯠ.
2: ꯑꯥꯀꯥꯁꯕꯥꯅꯤ ꯏꯝꯐꯥꯜ, ꯍꯧꯖꯤꯛ ꯅꯨꯃꯤꯗꯥꯡꯒꯤ ꯄꯨꯡ 7:30 ꯇꯥꯔꯦ. ꯃꯅꯤꯄꯨꯔꯤꯗ ꯄꯥꯎ ꯇꯥꯕꯤꯔꯁꯤ.
3: ꯑꯥꯀꯥꯁꯕꯥꯅꯤ ꯏꯝꯐꯥꯜ, ꯉꯥꯉꯣꯝ ꯀꯤꯔꯟꯅ ꯄꯥꯎ ꯄꯥꯖꯔꯤ. ꯑꯍꯥꯟꯕꯗ ꯃꯔꯨꯑꯣꯏꯕ ꯄꯥꯎ. ꯕꯨꯡ ꯐꯤꯂꯝꯅ ꯅ꯭ꯌꯨꯌꯣꯔꯛ ꯏꯟꯗꯤꯌꯟ ꯐꯤꯂꯝ ꯐꯦꯁꯇꯤꯚꯦꯜꯗ ꯃꯅꯥ 3 ꯂꯧꯔꯛꯄꯗ ꯔꯥꯖ꯭ꯌꯄꯥꯜ ꯑꯖ꯯� ꯀꯨꯃꯥꯔ ꯚꯂꯥꯅ ꯅꯨꯡꯉꯥꯏꯕ ꯐꯣꯡꯗꯣꯛꯈ꯭ꯔꯦ. ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯅ ꯍꯥꯏꯔꯤ ꯍꯛꯆꯥꯡ ꯐꯅ ꯂꯩꯅꯕ ꯅꯨꯡꯁꯤꯠ ꯁꯦꯡꯅ ꯊꯝꯅꯅꯕ ꯁꯥꯏꯀꯜ ꯊꯧꯕꯒꯤ ꯍꯩꯅꯕꯤ ꯊꯝꯂꯁꯤ. ꯒ꯭ꯔꯤꯍ ꯃꯟꯇ꯭ꯔꯤ ꯒꯣꯕꯤꯟꯗꯥꯁ ꯀꯣꯟꯊꯧꯖꯝꯅ ꯃꯅꯤꯄꯨꯔꯒꯤ ꯑꯅꯧꯕ DGP ꯎꯅꯗꯨꯅ ꯁꯥꯟꯇꯤ ꯔꯛꯁꯥ ꯑꯃꯁꯨꯡ ꯉꯥꯛꯁꯦꯜꯒꯤ ꯐꯤꯕꯝ ꯍꯦꯟꯅ ꯐꯒꯠꯍꯟꯅꯕ ꯈꯟꯅꯈ꯭ꯔꯦ. ꯔꯥꯁꯇ꯭ꯔꯄꯇꯤ ꯗ꯭ꯔꯣꯄꯗꯤ ꯃꯨꯔꯃꯨꯅ ꯍꯥꯏꯔꯤ ꯇ꯭ꯔꯥꯏꯕꯦꯜꯁꯤꯡꯕꯨ ꯆꯥꯎꯈꯠꯄꯒꯤ ꯂꯝꯕꯤꯗ ꯃꯥꯡ ꯊꯥꯅ ꯄꯨꯔꯛꯄ ꯍꯥꯏꯕꯁꯤ ꯁꯔꯀꯥꯔ ꯑꯁꯤꯒꯤ ꯇꯉꯥꯏꯐꯗ꯭ꯔꯕ ꯊꯧꯗꯥꯡꯅꯤ. ꯑꯃꯁꯨꯡ ꯗꯦꯜꯂꯤꯒꯤ ꯃꯥꯜꯕꯤꯌꯥ ꯅꯥꯒꯔꯗ ꯂꯩꯕ ꯍꯣꯇꯦꯜ ꯑꯃꯗ ꯉꯁꯤ ꯑꯌꯨꯛ ꯃꯩ ꯆꯥꯛꯄꯒꯤ ꯊꯧꯗꯣꯛꯇ ꯃꯤꯑꯣꯏ 20 ꯂꯩꯈꯤꯗ꯭ꯔꯦ, 90 ꯀꯜꯍꯧꯔꯦ. ꯕ꯭ꯔꯤꯇꯤꯁ ꯑꯦꯀꯥꯗꯃꯤ ꯐꯤꯂꯝ ꯑꯦꯋꯥꯔꯗ ꯕꯥꯞꯇꯥ ꯐꯪꯈ꯭ꯔꯕ ꯃꯅꯤꯄꯨꯔꯒꯤ ꯂꯛꯁꯃꯤ ꯄ꯭ꯔꯤꯌꯥ ꯗꯦꯕꯤꯅ ꯗꯤꯔꯦꯛꯁꯟ ꯄꯤꯕ ꯕꯨꯡ ꯐꯤꯂꯝꯅ ꯍꯟꯗꯛꯇ ꯄꯥꯡꯊꯣꯛꯈꯤꯕ ꯅ꯭ꯌꯨꯌꯣꯔꯛ ꯏꯟꯗꯤꯌꯟ ꯐꯤꯂꯝ ꯐꯦꯁꯇꯤꯚꯦꯜꯗ ꯕꯦꯁ ꯁꯥꯏꯜ ꯑꯦꯛꯇꯔ ꯌꯥꯎꯅ ꯃꯅꯥ 3 ꯐꯪꯂꯛꯄꯗ ꯔꯥꯖ꯭ꯌꯄꯥꯜ ꯑꯖꯌ ꯀꯨꯃꯥꯔ ꯚꯂꯥꯅ ꯅꯨꯡꯉꯥꯏꯕ ꯐꯣꯡꯗꯣꯛꯈ꯭ꯔꯦ. ꯋꯥꯔꯣꯜ ꯑꯃꯗ ꯔꯥꯖ꯭ꯌꯄꯥꯜꯅ ꯍꯥꯏ ꯃꯦ 29ꯗꯒꯤ 30 ꯐꯥꯎꯕ ꯄꯥꯡꯊꯣꯛꯈꯤꯕ ꯅ꯭ꯌꯨꯌꯣꯔꯛ ꯏꯟꯗꯤꯌꯟ ꯐꯤꯂꯝ ꯐꯦꯁꯇꯤꯚꯦꯜ 2026 ꯃꯅꯥ 3 ꯐꯪꯂꯛꯈꯤꯕ ꯑꯁꯤ ꯃꯅꯤꯄꯨꯔꯒꯤ ꯑꯣꯏꯅ ꯊꯣꯏꯗꯣꯛꯅ ꯆꯥꯎꯊꯣꯛꯆꯅꯤꯡꯉꯥꯏꯅꯤ. ꯕꯨꯡ ꯐꯤꯂꯝꯅ ꯃꯥꯂꯦꯝ ꯊꯥꯛꯀꯤ ꯆꯥꯡꯗꯝꯅꯕ ꯀꯌꯥꯗ ꯃꯈꯥ ꯇꯥꯅ ꯃꯤꯡꯆꯠ ꯎꯔꯣꯡ ꯈꯤꯟꯕ ꯉꯝꯂꯛꯄꯒꯤꯗꯃꯛ ꯊꯣꯏꯗꯣꯛꯅ ꯑꯄꯦꯟꯕ ꯄꯣꯛꯏ. ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯟꯅ ꯍꯥꯏꯔꯤ ꯑꯩꯈꯣꯏꯅ ꯁꯥꯏꯀꯜ ꯊꯧꯕꯒꯤ ꯍꯩꯅꯕꯤ ꯊꯝꯗꯨꯅ ꯍꯛꯆꯥꯡ ꯐꯅ ꯂꯩꯅꯕ, ꯅꯨꯡꯁꯤꯠ ꯁꯦꯡꯍꯟꯅꯕ ꯑꯃꯁꯨꯡ ꯑꯁꯪ ꯑꯃꯥꯟꯅ ꯊꯜꯂꯕ ꯂꯝꯗꯝ ꯑꯃ ꯑꯣꯏꯍꯟꯅꯕ ꯍꯣꯠꯅꯃꯤꯟꯅꯔꯁꯤ. ꯋꯥꯔꯜ ꯕꯥꯏꯁꯥꯏꯀꯜ ꯗꯦ 2026 ꯃꯔꯤ ꯂꯩꯅꯅ ꯄꯤꯕ ꯋꯥꯔꯣꯜ ꯑꯃꯗ ꯃꯨꯈ꯭ꯌ ꯃꯟꯇ꯭ꯔꯤꯅ ꯍꯥꯏ ꯑꯁꯪ ꯑꯃꯥꯟꯅ ꯊꯜꯂꯕ ꯇꯨꯡꯂꯝꯆꯠ ꯑꯃ ꯑꯣꯏꯍꯟꯅꯕꯒꯤꯗꯃꯛ ꯁꯥꯏꯀꯜ ꯊꯧꯔꯁꯤ ꯍꯥꯏꯕ ꯋꯥꯈꯜꯂꯣꯟꯗ ꯀꯨꯝꯁꯤ ꯆꯍꯤꯒꯤ ꯋꯥꯔꯜ ꯕꯥꯏꯁꯥꯏꯀꯜ ꯗꯦ ꯑꯁꯤ ꯄꯥꯡꯊꯣꯛꯂꯤ. ꯃꯁꯤꯅ ꯆꯍꯤ 100 ꯍꯦꯜꯂꯕ ꯁꯥꯏꯀꯜ ꯊꯧꯕꯒꯤ ꯆꯠꯅꯕꯤꯅ ꯑꯀꯣꯏꯕꯒꯤ ꯐꯤꯕꯝꯗ ꯑꯀꯥꯏꯕ ꯊꯣꯛꯍꯟꯗꯅ ꯆꯠꯊꯣꯛ ꯆꯠꯁꯤꯟꯒꯤ ꯄꯥꯝꯕꯩ ꯑꯃ ꯑꯣꯏꯔꯝꯕꯗꯨ ꯅꯍꯣꯡꯅꯅ ꯅꯤꯡꯁꯤꯡꯍꯜꯂꯤ. ꯍꯦꯟꯅ ꯐꯕ ꯇꯨꯡꯂꯝꯆꯠ ꯑꯃ ꯑꯣꯏꯍꯟꯅꯅꯕ ꯑꯩꯈꯣꯏ ꯁꯥꯏꯀꯜ ꯊꯧꯔꯁꯤ ꯍꯥꯏꯅꯁꯨ ꯃꯨꯈ꯭ꯌ ꯃꯟꯇ꯭ꯔꯤꯅ ꯐꯣꯡꯗꯣꯛꯂꯤ. ꯋꯥꯔꯜ ꯕꯥꯏꯁꯥꯏꯀꯜ ꯗꯦꯒ ꯃꯔꯤ ꯂꯩꯅꯅ ꯍꯥꯟꯅꯒꯤ ꯀꯦꯟꯗ꯭ꯔꯒꯤ ꯃꯄꯥꯟ ꯊꯧꯔꯝ ꯔꯥꯖ꯭ꯌ ꯃꯟꯇ꯭ꯔꯤ ꯗꯣꯛꯇꯔ ꯔꯥꯖꯀꯨꯃꯥꯔ ꯔꯟꯖꯟ ꯁꯤꯡꯅ ꯊꯥꯗꯣꯔꯛꯄ ꯋꯥꯔꯣꯜ ꯑꯃꯗ ꯍꯥꯏ ꯁꯥꯏꯀꯜ ꯊꯧꯕꯅ ꯀꯥꯔꯕꯣꯟ ꯗꯥꯏ ꯑꯣꯛꯁꯥꯏꯗ ꯍꯟꯊꯍꯟꯗꯨꯅ ꯍꯛꯆꯥꯡ ꯐꯕ ꯄꯨꯟꯁꯤ ꯃꯍꯤꯡ ꯑꯃ ꯑꯣꯏꯕ ꯉꯝꯍꯜꯂꯤ. ꯍꯦꯟꯅ ꯐꯕ ꯃꯍꯧꯁꯥꯒꯤ ꯑꯀꯣꯏꯕ ꯐꯤꯕꯝ ꯑꯃ ꯂꯩꯍꯟꯅꯕ ꯑꯩꯈꯣꯏ ꯄꯨꯟꯅ ꯍꯣꯠꯅꯃꯤꯟꯅꯔꯁꯤ ꯍꯥꯏꯅꯁꯨ ꯗꯣꯛꯇꯔ ꯔꯟꯖꯟꯅ ꯐꯣꯡꯗꯣꯛꯂꯤ. ꯃꯨꯈ꯭ꯌ ꯃꯟꯇ꯭ꯔꯤ ꯌꯨꯝꯅꯥꯝ ꯈꯦꯝꯆꯥꯟꯅ ꯚꯥꯔꯠꯇꯒꯤ ꯅꯦꯁꯅꯦꯜ ꯄ꯭ꯔꯁꯤꯗꯦꯟꯠ ꯕꯤꯅꯥꯏ ꯄꯇ꯭ꯔꯂꯦꯒ ꯉꯁꯤ ꯏꯝꯐꯥꯜꯗ ꯂꯩꯕ ꯃꯨꯈ꯭ꯌ ꯃꯟꯇ꯭ꯔ�ꯤ ꯁꯦꯀ꯭ꯔꯦꯇꯔꯤꯌꯦꯠꯇ ꯎꯅꯗꯨꯅ ꯂꯩꯕꯥꯛ ꯑꯁꯤꯒꯤ ꯑꯄꯨꯟꯕ ꯁꯛꯇꯝ ꯍꯦꯟꯅ ꯆꯠꯁꯤꯜꯍꯟꯅꯕꯒꯤ ꯃꯇꯥꯡꯗ ꯋꯥꯔꯤ ꯁꯥꯟꯅꯈ꯭ꯔꯦ. ꯃꯨꯈ꯭ꯌ ꯃꯟꯇ꯭ꯔꯤꯅ ꯊꯥꯗꯣꯔꯛꯄ ꯋꯥꯔꯣꯜ ꯑꯃꯗ ꯍꯥꯏ ꯂꯩꯕꯥꯛ ꯑꯁꯤꯒꯤ ꯑꯥꯏꯔꯟ ꯃꯦꯟꯅꯤ ꯍꯥꯏꯅꯔꯤꯕ ꯁꯔꯗꯥꯔ ꯚꯂꯚ ꯚꯥꯏ ꯄꯇꯦꯜꯒꯤ 150 ꯁꯨꯕ ꯃꯄꯣꯛ ꯀꯨꯝꯑꯣꯟꯒ ꯃꯔꯤ ꯂꯩꯅꯅ ꯄꯥꯡꯊꯣꯛꯀꯗꯧꯔꯤꯕ ꯚꯥꯔꯠꯀꯤ ꯀꯂꯥ ꯁꯪꯁꯀ꯭ꯔꯤꯇꯤꯒꯤ ꯑꯄꯨꯟꯕ ꯁꯛꯇꯝ ꯍꯥꯏꯕ ꯊꯧꯔꯝ ꯍꯦꯟꯅ ꯃꯥꯏ ꯄꯥꯛꯅ ꯄꯥꯡꯊꯣꯛꯅꯕꯁꯨ ꯈꯟꯅꯈꯤ. ꯃꯍꯥꯛꯅ ꯍꯥꯏ ꯚꯥꯔꯠ ꯚꯥꯔꯠꯇꯤꯅ ꯑꯦꯛ ꯚꯥꯔꯠ ꯁ꯭ꯔꯦꯁꯊ ꯚꯥꯔꯠ ꯍꯥꯏꯕ ꯋꯥꯈꯜꯂꯣꯟ ꯑꯁꯤ ꯃꯄꯨꯡ ꯐꯥꯅ ꯄꯥꯡꯊꯣꯛꯅꯕ ꯑꯃꯁꯨꯡ ꯂꯩꯕꯥꯛꯀꯤ ꯑꯄꯨꯟꯕ ꯁꯛꯇꯝ ꯉꯥꯛꯅꯅꯕꯃꯗꯤ ꯀꯂꯥ ꯁꯪꯁꯀ꯭ꯔꯤꯇꯤꯁꯤꯡ ꯍꯦꯟꯅ ꯆꯥꯎꯈꯠꯍꯟꯅꯕꯒꯤꯗꯃꯛ ꯁꯤꯡꯊꯥꯅꯤꯡꯉꯥꯏ ꯑꯣꯏꯔꯕ ꯊꯧꯗꯥꯡ ꯀꯌꯥ ꯌꯥꯗꯨꯅ ꯂꯥꯛꯂꯤ. ꯃꯅꯤꯄꯨꯔ ꯁꯔꯀꯥꯔꯅꯁꯨ ꯖꯥꯇꯤꯒꯤ ꯑꯄꯨꯟꯕ ꯁꯛꯇꯝ, ꯀꯥꯡꯂꯨꯞ ꯃꯁꯦꯟ ꯅꯨꯡꯁꯤ ꯆꯥꯟꯅꯅ ꯂꯩꯃꯤꯟꯅꯅꯕ ꯑꯃꯁꯨꯡ ꯄꯨꯟꯅ ꯆꯥꯎꯈꯠꯃꯤꯟꯅꯅꯕꯒꯤ ꯋꯥꯈꯜꯂꯣꯟꯁꯤꯡ ꯊꯕꯛꯇ ꯑꯣꯟꯊꯣꯛꯅꯕ ꯆꯞ ꯆꯥꯅ ꯍꯣꯠꯅꯒꯅꯤ ꯍꯥꯏꯅꯁꯨ ꯃꯨꯈ꯭ꯌ ꯃꯟꯇ꯭ꯔꯤꯅ ꯐꯣꯡꯗꯣꯛꯂꯤ. ꯑꯅꯨꯅꯦ ꯑꯥꯅꯟꯅ ꯉꯁꯤꯗꯒꯤ ꯐꯦꯔꯖꯣꯜ ꯖꯤꯂꯥꯒꯤ ꯗꯦꯄꯨꯇꯤ ꯀꯃꯤꯁꯅꯔ ꯑꯣꯏꯅ ꯊꯧ ꯄꯨꯈ꯭ꯔꯦ. ꯉꯁꯤ ꯄꯥꯡꯊꯣꯛꯈꯤꯕ ꯆꯥꯔꯖ ꯁꯤꯟꯅꯕꯒꯤ ꯊꯧꯔꯝ ꯑꯗꯨꯗ ꯖꯤꯂꯥ ꯊꯥꯛꯀꯤ ꯃꯀꯣꯛ ꯊꯣꯡꯕ ꯑꯣꯐꯤꯁꯦꯜ ꯀꯌꯥꯁꯨ ꯂꯣꯏꯅꯈꯤ. ꯄꯥꯎꯒꯤ ꯃꯔꯛꯇ ꯅꯥꯇꯦꯟ ꯕ꯭ꯔꯦꯛ ꯑꯃ.
4: ನುಪಿದ ಮದಿ ನುಪಾಸಿಂಗ್ದ ತೋಯ್ನ ನಾಗನ್ಬ ಥೈರೋಯ್ಡ್ಕಿ ಅನಾಬ ಮಕಲ್ಸುನ ಯೇಂಗ್ಬಗ ಲೋಯ್ನನ ಮಣಿಪುರದ ಅಹಾನ್ಬ ಥೈರೋಯ್ಡ್ ಸ್ಕೇನ್ಗಿ ಫೆಸಿಲಿಟಿ ಲೈರಬ AOI ಬಬಿನಾ ಸ್ಪೆಷಾಲಿಟಿ ಹಾಸ್ಪಿಟಲ್. ಥೈರೋಯ್ಡ್ ಕ್ಯಾನ್ಸರ್ಗಿ ಹೈ ಡೋಸ್ ಅಯೋದಿನ್ ಥೆರಪಿಗೆ ಕುದೊಂಚಾಬ ಪೀಬಗ ಲೋಯ್ನನ CMHT PMJAY ಹೆಲ್ತ್ ಕಾರ್ಡ್ ಅಮಸುಂಗ್ ಗವರ್ನಮೆಂಟ್ ಎಂಪ್ಲಾಯೀಸ್ಗಿಸು ಕುದೊಂಚಾಬ ಪಿಜರಿ. ಡಾಕ್ಟರ್ ಸಿಂಗ್ನ ಟ್ಯೂಮರ್ ಬೋರ್ಡ್ ಫಮ್ದುನ ಅನಾಬಸಿಂಗ್ಗೆ ಲಾಯಿಂಗ್ದ ಚೌನ ಮತೆಂಗ್ ಪಾಂಗ್ಲಿ. ಅಕುಪ ಮರೋಗಿದಮಗ್ NABH ಫಂಗ್ಲಬ AOI ಬಬಿನಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಜೀವ ಜೇಲ್ ರೋಡ್ ಖಬೈಸೋಯ್ ಇಂಫಾಲ್ ಈಸ್ಟ್ ತಾನಬಿಯು.
3: ತಾವಿರಿಬ ಪಾವೋಶಿ ಆಕಾಶವಾಣಿ ಇಂಫಾಲ್ ಲಗಿನಿ. ರಾಜ್ಯಗೆ ಗೃಹ ಮಂತ್ರಿ ಗೋವಿಂದಾಸ್ ಕೊಂಠೌ ಜಮ್ನ ಮಣಿಪುರ್ಗೆ ಅನೌಬ DJP ಮುಖೇಶ್ ಸಿಂಗ ಉನ್ನದುನ ಶಾಂತಿ ರಕ್ಷಾ ಮಸುಂಗ್ ಗಾಕ್ ಸಿಗ್ಲಿ ಫಿಯಂ ಹೆನ ಫಗತ್ ಅನ್ನಬ ಖನಕ್ರೆ. ಶ್ರೀ ಗೋವಿಂದಾಸ್ನ ಥಾದೊರಕ್ಪ ವಾರೋಲ್ ಅಮದ ಹಾಯ್ ಮಂತ್ರಿ ಪುಖಿದ ಲೈಬ ಮಹಾಕ್ಯ ಆಫೀಸ್ದ ಗಸಿ ಶ್ರೀ ಮುಖೇಶ್ ಸಿಂಗ ಉನ್ನದುನ ಮಹಾಕ್ಪು ತರಾಮ್ನ ಒಕ್ಪಗಲೋಯ್ನ ವಾಫಂ ಸಿಂಗ್ ಅಸಿ ಖನಕಿ ಬನಿ. ಅನೌಬ DJP ಅಸಿಗಿ ಮಖಾದ ಮಣಿಪುರ್ ಪೊಲೀಸ್ನ ಕಥೋಪಗಲೋಯ್ನ ಹೇನ ಮಥೌ ನಿಂಥಿನ ತೌದುನ ಸಿಂಥಾನಿಂಗೈ ಒಯ್ಬ ಥಬಕ್ ಕಯ ಪಾಂಗ್ಥೋರಕ್ಕನಿ ಹೈನ ಥಾಜೈ ಹೈನಸು ಶ್ರೀ ಗೋವಿಂದಾಸ್ನ ಫಂಗ್ದೊಕ್ಕಿ. ಮಣಿಪುರ್ ಯೂನಿವರ್ಸಿಟಿದ ಜಪಾನ್ ಲೋನ್ ತಮ್ನಿನಬಗೆ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಮಟಾಂಗ್ದ ಮಹಿರೋಯ್ಸಿಂಗ್ದ ಖಂಗನ್ಬಗೆ ಥೌರಮ ಅಮ ಗಸಿ ಕಕ್ಷಿಂಗ್ ಚುಮ್ನಾಂಗ್ ಲೈಕಾಯ್ ಮಚಿನ್ ಮನಾವ್ ಚಿಂಗ್ಲಕ್ತ ಲೈಬ ಅನಂದ ಸಿಂಗ್ ಯೋಗ ಆ್ಯಂಡ್ ನ್ಯಾಚುರ್ ಕ್ಯೂರ್ ರಿಸರ್ಚ್ ಹಾಸ್ಪಿಟಲ್ದ ಪಾಂಗ್ಥೋಕ್ರೆ. ರಾಜ್ಯ ಸರ್ಕಾರ್ಗೆ ಸ್ಕಿಲ್ಸ್ ಲೇಬರ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಡಿಪಾರ್ಟ್ಮೆಂಟ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕ್ವಾಕ್ಲೈ ಎಂಟರ್ಪ್ರೈಸಸ್ ಕಕ್ಷಿಂಗ್ ಅಮಸುಂಗ್ ಹಾಸ್ಪಿಟಲ್ ಅಸಿನ ಪುಣ್ಯ ಸಿಂಧನು ಪಾಂಗ್ಥೋಕಿಬ ಥೌರಮ ಮದುದ ಯೋಗ ಆ್ಯಂಡ್ ನ್ಯಾಚುರ್ ಕ್ಯೂರ್ ರಿಸರ್ಚ್ ಹಾಸ್ಪಿಟಲ್ ಕಕ್ಷಿಂಗ್ಗೆ ಸೆಕ್ರೆಟರಿ ಡಾಕ್ಟರ್ ಮಯಂಗ್ಲಮ್ಮಂ ರಾಜ್ಕುಮಾರ್ ಅಮಸುಂಗ್ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಸ್ಟೇಟ್ ಎಂಗೇಜ್ಮೆಂಟ್ ಆಫೀಸರ್ ಮಸೂದ್ ಜಿಮಿಕ್ ಸರ್ಕ್ಯಾಕಿ. ನೋನೆಗೆ ಡೆಪ್ಯೂಟಿ ಕಮಿಷನರ್ನ ತೊಂಗಾನ್ ತೊಂಗಾನ್ಬ ಬ್ಯಾಂಕ್ಸಿಂಗ್ ಕುಸುಮ್ನದುನ ಅಖನ್ನಬ ಫೈನಾನ್ಷಿಯಲ್ ಲಿಟರೇಸಿ ಕ್ಯಾಂಪೇನ್ ಅಮ ಗಸಿ ನೋನೆಗೆ ಡೆಪ್ಯೂಟಿ ಕಮಿಷನರ್ಗೆ ಆಫೀಸ್ದ ಪಾಂಗ್ಥೋಕ್ರೆ. ಕ್ಯಾಂಪೇನ್ ಅದು ಹೌದೋಗ್ಲದುನ ನೋನೆಗೆ ಡೆಪ್ಯೂಟಿ ಕಮಿಷನರ್ ಬಿದ್ಯಾಮರಿ ಶ್ರೀಧರ್ ನಹಾಯ್ ಸರ್ಕಾರಿ ಕರ್ಮಚಾರಿ ಸಿಂಗ್ ಅಮಸುಂಗ್ ಮಕೊಯ್ಗೆ ಇಮುಂಗ್ ಮನುಂಗ್ ಸಿಂಗ್ನ ಸೆಲ್ ತುಂಗ ಮರಿ ಲೈನಬ ಥೌಸಲ್ ಥೌರಾಂಗ್ ಸಿಂಗ್ ಪಾಯ್ಕಟ್ಬದ ಹೇನ ಕುದೊಂಚಾಹನಬಗೆದಮಗ್ ಕ್ಯಾಂಪೇನ್ ಅಸಿ ಪಾಂಗ್ಥೋಕ್ಬನಿ. ಕರ್ಮಚಾರಿ ಸಿಂಗ್ನ ಅಸಿಗುಮು ಕುದೊಂಚಾಬ ಅಸಿ ಲೌನಬಸು ಡೆಪ್ಯೂಟಿ ಕಮಿಷನರ್ನ ಆಪಿಲ್ ತೌಕಿ. ಅಹುಂ ಸುಬ ಮಾಲೆಮ್ಗೆ ಅಸಿಸ್ಟಿವ್ ಟೆಕ್ನಾಲಜಿ ನುಮಿಟ್ ಲಿಸಿಂಗನಿ ಕುಂತರುಕ್ಕ ಮರಿ ಲೈನನ ಆಲ್ ಟ್ರೈಬಲ್ ಡಿಸೇಬಲ್ ಯೂನಿಯನ್ ಮಣಿಪುರ್ನ ಸಿನ್ಬ ಸೋಷಲ್ ಮೀಡಿಯಾ ಕಾಂಟೆಸ್ಟ ಮೈ ಪಾಕ್ಲಬ ಮಿಯೋಯ್ ಸಿಂಗ್ ಮಿಂಗ್ ಲೌಟೋಕ್ರೆ. ಕಾಂಪಿಟಿಷನ್ ಅಸಿ ಸಹಿ ಯಾಮ್ಸಿಲಕ್ಪ ಅಮದಿ ಅತೈ ಮರಂ ಕಯಾದಗಿ ಊಬ ತಾಬ ಅಮದಿ ಹಕ್ಸಾಂಗಿ ಸರುಕ್ ಕಯ ಸೊಂಥರಕ್ಪನ ಸಿಂಗ್ಬದ ಟೆಕ್ನಾಲಜಿನ ಕಂದೌನ ಮತೆಂಗ್ ಪಾಂಗದಗಿ ಹಬಗಿ ಮತಾಂಗ್ದ ಪಾಂಗ್ಥೋಕ್ಕಿಬನಿ. ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನಾ PMJAY ಕಾರ್ಡ್ ಸಾಬಗಿ ಥೊರಮ್ ಸಿಂಗ್ ಅಸಿ ಸೊಗೋಲ್ಬನ್ ನೆಪ್ರಾ ಮೆಂಜೋರ್ ಲೈಕಾಯ್ ಅಮಸುಂಗ್ ಸೊಗೋಲ್ಬನ್ ವಹೆಂಗ್ಮಮ್ ಲೈಕಾಯ್ ಮಲ್ಟಿಪರ್ಪಸ್ ಕಮ್ಯುನಿಟಿ ಹಾಲ್ ಪಾಂಗ್ಥೋಕ್ರೆ. ಥೊರಮ್ ಸಿಂಗ್ ಅದು ಸೊಗೋಲ್ಬನ್ಗೆ ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಮಖಾದ ಪಾಂಗ್ಥೋಕ್ಕಿಬನಿ. ಅಸಾಮ್ ರೈಫಲ್ಸ್ನ ಲಂದಮಸಿದ ಶಾಂತಿ ಹಂಜಲಕ್ನಬ ಲೊಕ್ಕಲಕ್ಪ ಖೋಂಗ್ಥಾಂಗಿ ಶರ್ಕ್ ಅಮ ಓಯ್ನ ಕಾಂಗ್ಪೊಪ್ಪಿ ಜೇಲಾಗಿ ಲೊಂಗಾ ಕೊಯ್ರೆಂಗ್ ಬಿಲೇಸ್ದ ಖುಲ್ಲದುಗಿ ಲುಸಿಂಗ್ಬ ಸಿಂಗ್ ಉನ್ನದುನ ವರಿ ಶಾನಕ್ರೆ. ಖುಂಜಾ ಸಿಂಗ್ ಅದನ್ನ ಮಫಮ್ ಅದುಬು ಮಖಾ ತಾನಂಗಾಕ್ಪಿ ಸೆನ್ಬಿನಬ ವಾಫಮ್ ಸಿಂಗ್ ಪುಕ್ಕಲಕ್ಕಿ. ಅಮರಂದ ಕೋಮ್ಲಾಖೋಂಗ್ ಬಿಲೆಸ್ದ ಅಸಾಮ್ ರೈಫಲ್ಸ್ನ ಸಿಂಧುನ ಕುಮ್ಗಿನೋಂಗ್ ಮಂಗ್ವಿನ ಪಾಂಗ್ತೋಪ ಥೌರಮ್ ಅಮದ ಮಫಮ್ ಅದುಗಿ ಅಹಲ್ ಲೋರಬ ಖುಂಜಾ ಸಿಂಗ್ ಅಮದಿ ನಹರುಲ್ ಸಿಂಗ ಉನ್ನದನು ವರಿ ಶನಕ್ರೆ. ಸ್ವಾಸ್ ಭಾರತ್ ಅಭಿಯಾನ್ಗೆ ಸ್ವರ್ಕ ಅಮ ಓಯ್ನ ಪ್ಲಾಸ್ಟಿಕ್ ಯೌನ ಅಮೋದ ಅಕಾಯ್ ಸಿಂಗ್ ಮಫಮ್ ಸಾನ ಲೋಯ್ಸಿನಬಸು ಅಸಾಮ್ ರೈಫಲ್ಸ್ಗೆ ಆಫೀಸರ್ ಸಿಂಗ್ನ ಫೊಂಗ್ದೊಕ್ಕಿ. ಮಹಾಬಲಿ ಇನ್ಟೆಕ್ ಪಾಯಿಂಟ್ ಲೈಬ ಟ್ರಾನ್ಸ್ಫಾರ್ಮರ್ ಸಂಜಿನ್ಬಗೆ ಥಬಕ್ ಚಥರಿಬ ಮರಂನ ನಿಂಗ್ಥೆಮ್ ಪುಖ್ರಿ ವಾಟರ್ ಟ್ರೀಟ್ಮೆಂಟ್ ಪ್ಲಾನ್ಕಿ ಮಖಾದ ಲೈಬ ಮಫಮ್ ಸಿಂಗ್ದ ಇಸಿಂಗ್ ಪಿಬ ಲ್ಯಾಬ್ಕಿ ಗನಿ ಹೈರಿ. PSE ಡಿಪಾರ್ಟ್ಮೆಂಟ್ಕಿ ಸೆರೋಲ್ ಅಮದ ವಾಫಮ್ ಅಸಿ ಫೊಂಗ್ದೊರಕ್ಬನಿ. 132/33/11 KV ಚಾಂಡೆಲ್ ಸಬ್ ಸ್ಟೇಷನ್ ಗಸಿ ಟೆಕ್ನಿಕಲ್ಗೆ ಒಯ್ಬ ಖುದೊಂಚಾದಬ ಖರದಗಿ ಮೈ ಪಿಬ ಲ್ಯಾಬ್ಕ್ರೆ. MSPCL ಪಾವನ ಹಾಯ್ ಸೆಮ್ಜಿನ್ಬ ಲೋಯ್ದ್ರಿಬ ಫಾವ 11 KV ಕೊಮಲಾಥಾಬಿ ಅಮಸುಂಗ್ ಚಾಂಡೆಲ್ ಫಿದರ್ಗೆ ಮಖಾದ ಲೈಬ ಮಫಮ್ ಸಿಂಗ್ದ ಮೈ ಪಿಬ ಗಮ್ಖಿರೋಯ್ ಹೈರಿ. ಪಾವ್ಗೆ ಮರಕ್ ಥನ್ನ ಅತೆನ್ನು ಬ್ರೇಕ್ ಅಮಮು.
5: ಮೆಡಿಯೇಷನ್ ಫೋರ್ಡಿನೇಷನ್ 2.0 ಹೌಗಿವ ಜನವರಿಗೆ ತಾಂಗ್ ಅನಿ ಇಂಗ್ಲಿಷ್ ಸಿಂಗ್ ಅನಿಗ ಕುನ್ಗೆ ತರುಕ್ತಗಿ ಹೌದೋಕ್ರೆ. ꯀꯦꯝꯄꯦꯟ ꯑꯁꯤꯒꯤ ꯃꯅꯨꯡ ꯆꯟꯅ ꯀꯦꯁ ꯀꯌꯥ ꯑꯃꯁꯨ ꯂꯣꯏꯁꯤꯟꯅꯅꯕꯒꯤ ꯈꯨꯗꯣꯡꯆꯥꯕ ꯄꯤꯔꯤ꯫ ꯀꯦꯁꯁꯤꯡ ꯑꯗꯨꯗꯤ ꯈꯔꯗꯪ ꯄꯜꯂꯕꯗ ꯃꯦꯇ꯭ꯔꯤꯃꯣꯅꯦꯜ ꯗꯤꯁꯄ꯭ꯌꯨꯠ ꯀꯦꯁ, ꯑꯦꯛꯁꯤꯗꯦꯟꯠ ꯀ꯭ꯂꯦꯝ ꯀꯦꯁꯦꯁ, ꯗꯣꯃꯦꯁꯇꯤꯛ ꯚꯥꯏꯌꯣꯂꯦꯟꯁ, ꯆꯦꯛ ꯕꯥꯎꯟꯁ ꯀꯦꯁ, ꯀꯃꯔꯁꯤꯌꯦꯜ ꯗꯤꯁꯄ꯭ꯌꯨꯠ ꯀꯦꯁ, ꯁꯔꯚꯤꯁ ꯃꯦꯇꯔ ꯀꯦꯁꯦꯁ, ꯄ꯭ꯔꯤꯃꯤꯅꯦꯟꯠ ꯀꯝꯄꯥꯎꯟꯗꯦꯕꯜ ꯀꯦꯁꯦꯁ, ꯀꯟꯖꯨꯃꯔ ꯗꯤꯁꯄ꯭ꯌꯨꯠ ꯀꯦꯁꯦꯁ, ꯗꯦꯕ ꯔꯤꯀꯣꯚꯔꯤ ꯀꯦꯁ, ꯄꯥꯔꯇꯤꯁꯟ ꯀꯦꯁ, ꯏꯚꯤꯛꯁꯟ ꯀꯦꯁ, ꯂꯦꯟ ꯑꯦꯀ꯭ꯌꯨꯖꯤꯁꯟ ꯑꯃꯗꯤ ꯑꯇꯣꯞꯄ ꯁꯤꯚꯤꯜ ꯀꯦꯁ ꯀꯌꯥ ꯑꯃꯅꯤ꯫
6: ꯀꯦꯝꯄꯦꯟ ꯑꯁꯤꯅ ꯋꯥꯈꯜ ꯂꯩꯇꯥꯕ, ꯁꯥꯟꯇꯤ ꯂꯩꯕ ꯑꯃꯗꯤ ꯆꯥꯎꯈꯠꯄ ꯀꯌꯥ ꯑꯃ ꯄꯤꯔꯤ꯫
5: ꯈꯪꯍꯟꯖꯔꯤꯕ ꯍꯥꯏ ꯀꯣꯔꯠ ꯑꯣꯐ ꯃꯅꯤꯄꯨꯔ ꯑꯃꯁꯨꯡ ꯃꯅꯤꯄꯨꯔ ꯁ꯭ꯇꯦꯠ ꯂꯤꯒꯦꯜ ꯁꯔꯚꯤꯁꯦꯁ ꯑꯣꯊꯣꯔꯤꯇꯤ
7: ꯑꯟꯗꯔ ꯗ ꯑꯦꯖꯤꯁ ꯑꯣꯐ ꯃꯦꯗꯤꯌꯦꯁꯟ ꯑꯦꯟ ꯀꯟꯁꯤꯂꯤꯌꯦꯁꯟ ꯄ꯭ꯔꯣꯖꯦꯛ ꯀꯃꯤꯇꯤ MCPC ꯁꯨꯄ꯭ꯔꯤꯝ ꯀꯣꯔꯠ ꯑꯣꯐ ꯏꯟꯗꯤꯌꯥ
5: ꯍꯦꯟꯅ ꯀꯨꯞꯄ ꯃꯔꯣꯜꯒꯤꯗꯃꯛ ꯑꯣꯐꯤꯁ ꯑꯣꯐ ꯗꯤ ꯃꯅꯤꯄꯨꯔ ꯁ꯭ꯇꯦꯠ ꯂꯤꯒꯦꯜ ꯁꯔꯚꯤꯁꯦꯁ ꯑꯣꯊꯣꯔꯤꯇꯤ ADR ꯕꯤꯜꯗꯤꯡ, ꯂꯝꯐꯦꯜ ꯀꯣꯔꯠ ꯀꯝꯄ꯭ꯂꯦꯛꯁ, ꯂꯝꯐꯦꯜ ꯄꯥꯠ, ꯏꯝꯐꯥꯜ ꯋꯦꯁ, ꯃꯣꯕꯥꯏꯜ ꯅꯝꯕꯔ 9245049660 ꯗ ꯀꯣꯟꯇꯦꯛ ꯇꯧꯕꯤꯌꯨ.
3: ꯑꯀꯥꯁꯕꯥꯅꯤ ꯏꯝꯐꯥꯜꯗꯒꯤ ꯄꯥꯎ ꯇꯥꯕꯤꯔꯤ꯫ ꯔꯥꯁꯇ꯭ꯔꯄꯇꯤ ꯗ꯭ꯔꯣꯄꯇꯤ ꯃꯨꯔꯃꯨꯅ ꯏꯟꯇꯤꯒ꯭ꯔꯦꯇꯦꯗ ꯇ꯭ꯔꯥꯏꯕꯦꯜ ꯗꯦꯚꯂꯞꯃꯦꯟꯠ ꯑꯦꯖꯦꯟꯁꯤ ꯑꯃꯁꯨꯡ ꯏꯟꯇꯤꯒ꯭ꯔꯦꯇꯦꯗ ꯇ꯭ꯔꯥꯏꯕꯦꯜ ꯗꯦꯚꯂꯞꯃꯦꯟꯠ ꯄ꯭ꯔꯣꯖꯦꯛꯁꯤꯡ ꯃꯄꯥꯡꯒꯟ ꯀꯟꯈꯠꯍꯟꯅꯕꯒ ꯃꯔꯤ ꯂꯩꯅꯅ ꯅ꯭ꯌꯨ ꯗꯦꯜꯂꯤꯗ ꯄꯥꯡꯊꯣꯛꯄ ꯔꯥꯖ꯭ꯌ ꯊꯥꯛꯀꯤ ꯀꯟꯀ꯭ꯂꯦꯞ ꯉꯁꯤ ꯍꯧꯗꯣꯛꯈ꯭ꯔꯦ꯫ ꯊꯧꯔꯝ ꯑꯗꯨꯗ ꯋꯥ ꯉꯥꯡꯕꯗ ꯔꯥꯁꯇ꯭ꯔꯄꯇꯤꯅ ꯍꯥꯏ ꯂꯩꯕꯥꯛ ꯑꯁꯤꯗ ꯂꯩꯔꯤꯕ ꯇ꯭ꯔꯥꯏꯕꯦꯜ ꯀꯥꯡꯂꯨꯞꯀꯤ ꯃꯤꯑꯣꯏꯁꯤꯡ ꯃꯁꯥ ꯃꯁꯥꯒꯤ ꯏꯅꯥꯛ ꯈꯨꯜꯂꯕ ꯆꯠꯅꯕꯤ ꯑꯃꯁꯨꯡ ꯙꯔꯃ ꯂꯩꯖꯕ ꯀꯥꯡꯂꯨꯞꯁꯤꯡꯅꯤ꯫ ꯃꯈꯣꯏꯕꯨ ꯆꯥꯎꯈꯠꯄꯒꯤ ꯂꯝꯕꯤꯗ ꯃꯥꯡ ꯊꯥꯅ ꯄꯨꯔꯛꯄ ꯍꯥꯏꯕꯁꯤ ꯁꯔꯀꯥꯔ ꯑꯁꯤꯒꯤ ꯇꯉꯥꯏꯐꯗ꯭ꯔꯕ ꯊꯧꯗꯥꯡꯅꯤ꯫ ꯁꯔꯀꯥꯔꯅ ꯄꯥꯏꯈꯠꯂꯤꯕ ꯆꯥꯎꯈꯠ ꯊꯧꯔꯥꯡꯒꯤ ꯊꯕꯛ ꯈꯨꯗꯤꯡꯃꯛ ꯂꯩꯕꯥꯛ ꯑꯁꯤꯒꯤ ꯃꯅꯨꯡ ꯍꯨꯝꯖꯤꯟꯕ ꯃꯐꯝꯁꯤꯡꯗ ꯌꯧꯍꯟꯅꯕ ꯍꯣꯠꯅꯒꯗꯕꯅꯤ꯫ ꯁꯔꯀꯥꯔꯅ ꯄꯥꯏꯈꯠꯂꯤꯕ ꯇꯣꯉꯥꯟ ꯇꯣꯉꯥꯟꯕ ꯆꯥꯎꯈꯠ ꯊꯧꯔꯥꯡꯒꯤ ꯁ꯭ꯀꯤꯝꯁꯤꯡ ꯂꯩꯕꯥꯛ ꯑꯁꯤꯒꯤ ꯇ꯭ꯔꯥꯏꯕꯦꯜ ꯀꯥꯡꯂꯨꯞꯁꯤꯡꯒꯤ ꯃꯤꯑꯣꯏꯁꯤꯡ ꯃꯄꯨꯡ ꯐꯥꯅ ꯐꯪꯕ ꯉꯝꯗꯕꯗꯒꯤ ꯃꯇꯥꯡꯗꯁꯨ ꯔꯥꯁꯇ꯭ꯔꯄꯇꯤꯅ ꯅꯨꯡꯅꯥꯡꯕ ꯐꯣꯡꯗꯣꯛꯈꯤ꯫ ꯃꯍꯥꯛꯅ ꯍꯥꯏ
8: ꯇ꯭ꯔꯥꯏꯕꯦꯜ ꯂꯣꯛ ꯕꯣꯍꯣꯠ ꯇꯦꯂꯦꯟꯇꯦꯗ ꯍꯦ, ꯎꯁꯤ ꯇꯦꯂꯦꯟꯠ ꯀꯣ ꯈꯣꯖ ꯀꯦ ꯅꯤꯀꯥꯜꯅꯥ ꯍꯝ ꯂꯣꯒꯣꯡ ꯀꯥ ꯀꯔꯇꯕ꯭ꯌ ꯍꯦ, ꯑꯣ ꯑꯥꯠꯃꯅꯤꯔꯚꯔ ꯕꯟ ꯁꯛꯇꯦ ꯍꯦ ꯑꯄꯅꯦ ꯇꯦꯂꯦꯟꯠ ꯀꯦ ꯁꯥꯊ, ꯀ꯭ꯌꯨꯡꯀꯤ ꯑꯁꯣꯍꯖꯇꯥ ꯁꯦ ꯎꯁꯀꯣ ꯁꯤꯈ ꯄꯥꯏꯦꯡꯒꯦ, ꯚꯦꯂꯨ ꯑꯦꯗ ꯀꯔꯅꯥ ꯈꯥꯂꯤ ꯁꯤꯈꯥꯅꯥ ꯄꯗꯦꯒꯥ, ꯑꯣꯔ ꯃꯥꯔꯀꯦꯇꯤꯡ ꯀꯥ ꯁꯣꯍꯌꯣꯒ ꯀꯔꯅꯥ ꯄꯗꯦꯒꯥ। ꯑꯥꯖ ꯀꯍꯥꯟ ꯂꯈꯄꯇꯤ ꯗꯤꯗꯤ ꯀꯔꯣꯔꯄꯇꯤ ꯗꯤꯗꯤ ꯀ꯭ꯌꯥ ꯀ꯭ꯌꯥ ꯆꯜ ꯔꯍꯥ ꯍꯦ, ꯃꯨꯖꯦ ꯂꯒꯇꯥ ꯍꯦ ꯌꯦ ꯚꯤ ꯍꯣ ꯁꯛꯇꯦ। ꯍꯝ ꯂꯣꯒꯣꯡ ꯀꯥ ꯖꯣ ꯁꯄꯅꯥ ITDA ITDP ꯃꯥꯗꯥ ꯌꯦ ꯖꯣ ꯀꯥ ꯁꯣꯆ ꯕꯅꯥꯅꯦ ꯀꯥ ꯖꯤꯅꯣꯂꯦ ꯕꯅꯥꯏ ꯎꯟꯀꯣ ꯃꯦ ꯗꯣꯃꯟ ꯀꯔꯅꯥ ꯆꯥꯍꯇꯤ ꯍꯨ, ꯙꯣꯅꯕꯥꯗ ꯗꯦꯅꯥ ꯆꯥꯍꯇꯤ ꯍꯨ।
3: ꯀꯣꯡꯒ꯭ꯔꯦꯁ ꯂꯨꯆꯤꯡꯕ ꯗꯤ ꯀꯦ ꯁꯤꯕꯀꯨꯃꯥꯔ ꯀꯔꯅꯥꯇꯀꯤ 25 ꯁꯨꯕ ꯃꯨꯈ꯭ꯌ ꯃꯟꯇ꯭ꯔꯤ ꯑꯣꯏꯅ ꯉꯁꯤ ꯋꯥꯁꯛ ꯂꯧꯈ꯭ꯔꯦ꯫ ꯃꯍꯥꯛꯄꯨ ꯔꯥꯖ꯭ꯌꯄꯥꯜ ꯊꯋꯔꯆꯥꯟ ꯘꯦꯂꯣꯠꯅ ꯊꯕꯛ ꯄꯥꯏꯕꯒꯤ ꯋꯥꯁꯛ ꯂꯧꯈꯤ꯫ ꯁꯤꯗꯔꯥꯃꯌ꯭ꯌ ꯃꯟꯇ꯭ꯔꯤ ꯃꯟꯗꯜꯗ ꯒ꯭ꯔꯤꯍ ꯃꯟꯇ꯭ꯔꯤ ꯑꯣꯏꯔꯝꯕ ꯗꯣꯛꯇꯔ ꯖꯤ ꯄꯔꯃꯦꯁ꯭ꯋꯔꯕꯨ ꯉꯁꯤ ꯉꯁꯤ ꯃꯨꯈ꯭ꯌ ꯃꯟꯇ꯭ꯔꯤ ꯑꯣꯏꯅ ꯋꯥꯁꯛ ꯂꯧꯈꯤ꯫ ꯃꯁꯤꯒꯤ ꯃꯊꯛꯇ MLA 12 ꯀꯦꯕꯤꯅꯦꯠ ꯃꯟꯇ꯭ꯔꯤꯁꯤꯡ ꯑꯣꯏꯅ ꯋꯥꯁꯛ ꯂꯧꯈꯤ꯫ ꯗꯤ ꯀꯦ ꯁꯤꯕꯀꯨꯃꯥꯔꯅ ꯀꯔꯅꯥꯇꯀꯀꯤ ꯃꯨꯈ꯭ꯌ ꯃꯟꯇ꯭ꯔꯤ ꯑꯣꯏꯅ ꯋꯥꯁꯛ ꯂꯧꯈꯤꯕꯗ ꯄ꯭ꯔꯙꯥꯟ ꯃꯟꯇ꯭ꯔꯤ ꯅꯔꯦꯟꯗ꯭ꯔ ꯃꯣꯗꯤꯅ ꯅꯨꯡꯉꯥꯏꯕ ꯐꯣꯡꯗꯣꯛꯈ꯭ꯔꯦ꯫ ꯁꯣꯁꯤꯌꯦꯜ ꯃꯦꯗꯤꯌꯥꯗ ꯊꯥꯒꯠꯄ ꯋꯥꯔꯣꯜ ꯑꯃꯗ ꯁ꯭ꯔꯤ ꯃꯣꯗꯤꯅ ꯍꯥꯏ ꯃꯤꯌꯥꯝꯒꯤ ꯑꯥꯏꯕ ꯊꯧꯔꯥꯡꯁꯤꯡ ꯊꯤꯅ ꯄꯥꯏꯈꯠꯅꯕꯒꯤꯗꯃꯛ ꯀꯦꯟꯗ꯭ꯔꯅ ꯀꯔꯅꯥꯇꯀ ꯁꯔꯀꯥꯔꯒ ꯄꯨꯟꯅ ꯊꯕꯛ ꯇꯧꯃꯤꯟꯅꯒꯅꯤ꯫ ꯀꯣꯡꯒ꯭ꯔꯦꯁ ꯄ꯭ꯔꯁꯤꯗꯦꯟꯠ ꯃꯥꯂꯤꯛ ꯑꯔꯖꯨꯟ ꯈꯔꯒꯦ ꯑꯃꯁꯨꯡ ꯔꯥꯍꯨꯜ ꯒꯥꯟꯙꯤ ꯌꯥꯎꯅ ꯀꯣꯡꯒ꯭ꯔꯦꯁ ꯂꯨꯆꯤꯡꯕ ꯀꯌꯥꯅꯁꯨ ꯁ꯭ꯔꯤ ꯁꯤꯕꯀꯨꯃꯥꯔꯅ ꯃꯨꯈ꯭ꯌ ꯃꯟꯇ꯭ꯔꯤ ꯑꯣꯏꯔꯛꯄꯗ ꯅꯨꯡꯉꯥꯏꯕ ꯐꯣꯡꯗꯣꯛꯈ꯭ꯔꯦ꯫ ꯗꯦꯜꯂꯤꯒꯤ ꯃꯥꯜꯄꯤꯌꯥ ꯅꯥꯒꯔꯗ ꯂꯩꯕ ꯍꯣꯇꯦꯜ ꯑꯃꯗ ꯉꯁꯤ ꯑꯌꯨꯛ ꯃꯩ ꯆꯥꯛꯄꯒꯤ ꯊꯧꯗꯣꯛꯇ ꯃꯤꯑꯣꯏ 20 ꯂꯩꯈꯤꯗ꯭ꯔꯦ, 90ꯅ ꯀꯜꯍꯧꯔꯦ꯫ ꯁꯥꯎꯠ ꯗꯦꯜꯂꯤꯒꯤ DCP ꯑꯅꯟ ꯃꯤꯠꯇꯜꯅ ꯍꯥꯏ ꯐꯥꯌꯔ ꯇꯦꯟꯗꯔ ꯅꯤꯄꯥꯟ ꯁꯤꯖꯤꯟꯅꯗꯨꯅ ꯃꯩ ꯆꯥꯛꯄ ꯑꯗꯨ ꯃꯄꯨꯡ ꯐꯥꯅ ꯃꯨꯠꯊꯠꯄ ꯉꯝꯈ꯭ꯔꯦ꯫ ꯄꯨꯂꯤꯁ ꯐꯌꯔ ꯁꯔꯚꯤꯁ ꯑꯃꯁꯨꯡ ꯑꯇꯩ ꯏꯃꯔꯖꯦꯟꯁꯤ ꯔꯦꯁꯄꯣꯟꯁ ꯇꯤꯝꯁꯤꯡꯅ ꯀꯟꯅ ꯍꯣꯠꯅꯕꯗꯒꯤ ꯊꯧꯗꯣꯛ ꯊꯣꯛꯐꯝꯗꯒꯤ ꯃꯤꯑꯣꯏ 20 ꯀꯟꯗꯨꯅ ꯃꯤꯑꯣꯏ 90 ꯀꯟꯗꯨꯅ ꯃꯅꯥꯛ ꯅꯛꯄ ꯍꯣꯁꯄꯤꯇꯥꯜꯁꯤꯡꯗ ꯂꯥꯌꯦꯡꯂꯤ꯫ ꯍꯧꯖꯤꯛ ꯁꯥꯟꯅꯕꯒꯤ ꯄꯥꯎ ꯈꯦꯇ꯭ꯔꯤ ꯃꯌꯨꯝ ꯕꯤꯔꯣꯁꯇꯒꯤ
9: ꯃꯔꯤꯁꯨꯕ MNCA ꯃꯦꯟꯁ ꯑꯟꯗꯔ 19 ꯋꯥꯟ ꯗꯦ ꯇ꯭ꯔꯣꯐꯤ 2025-26ꯀꯤ ꯉꯁꯤ ꯈꯥꯡꯉꯕꯣꯛ ꯄꯕ꯭ꯂꯤꯛ ꯒ꯭ꯔꯥꯎꯟꯗ ꯁꯥꯟꯅꯈꯤꯕ ꯂꯤꯛ ꯃꯦꯠꯁ ꯑꯃꯗ ꯐꯣꯔꯁ ꯈꯦꯇ꯭ꯔꯤꯒꯥꯎꯅ ꯁꯒꯣꯜꯕꯟ ꯌꯨꯅꯥꯏꯇꯦꯗꯄꯨ ꯔꯟ 34 ꯊꯣꯏꯈ꯭ꯔꯦ꯫ ꯂꯤꯛ ꯑꯁꯤꯒꯤ ꯇꯥꯎꯊꯣꯡ ꯈꯨꯗꯩꯕꯟ ꯂꯝꯄꯥꯛꯇ ꯑꯜ ꯑꯃꯤꯟ ꯑꯃꯁꯨꯡ TCMDC ꯑꯅꯤꯒꯤ ꯃꯔꯛꯇ ꯁꯥꯟꯅꯕ ꯃꯦꯠꯁ ꯑꯃꯗ ꯑꯣꯚꯔ ꯑꯍꯨꯝ ꯁꯥꯟꯅꯔꯕ ꯃꯇꯨꯡ ꯅꯣꯡꯅ ꯃꯔꯝ ꯑꯣꯏꯗꯨꯅ ꯃꯦꯠꯁ ꯑꯕꯦꯟꯗꯟ ꯇꯧꯈꯤ꯫ ꯇꯤꯝ ꯑꯅꯤꯃꯛ ꯄꯣꯏꯟꯠ ꯃꯃꯝ ꯌꯦꯟꯅꯈꯤ꯫ ꯂꯤꯛ ꯑꯁꯤꯒꯤ ꯃꯣꯏꯖꯤꯡ ꯄꯕ꯭ꯂꯤꯛ ꯒ꯭ꯔꯥꯎꯟꯗ, ꯂꯥꯏꯔꯦꯟꯖꯝ ꯄꯕ꯭ꯂꯤꯛ ꯒ꯭ꯔꯥꯎꯟꯗ ꯑꯃꯁꯨꯡ ꯑꯣꯔꯦꯟꯇꯦꯜ ꯀꯣꯂꯦꯖ ꯒ꯭ꯔꯥꯎꯟꯗ ꯁꯥꯟꯅꯒꯗꯕ ꯃꯦꯠꯁꯁꯤꯡꯁꯨ ꯅꯣꯡꯅ ꯃꯔꯝ ꯑꯣꯏꯗꯨꯅ ꯃꯇꯝ ꯀꯛꯇꯅ ꯌꯩꯊꯣꯛꯂꯦ꯫ ꯍꯤꯌꯥꯡꯂꯝ ꯋꯥꯕꯒꯥꯏꯗ ꯆꯠꯊꯔꯤꯕ 26 ꯁꯨꯕ ꯑꯔꯥꯝꯕꯝ ꯁꯣꯃꯔꯦꯟꯗꯣ ꯅꯤꯡꯁꯤꯡ ꯀꯨꯃꯣꯟ ꯂꯤꯛ ꯀꯝ ꯅꯣꯛꯑꯥꯎꯠ ꯀꯦꯟꯗ꯭ꯔ ꯋꯥꯏꯁ ꯀꯥꯡ ꯇꯣꯔꯅꯥꯃꯦꯟꯠ 2026ꯀꯤ ꯉꯁꯤ ꯁꯥꯟꯅꯈꯤꯕ ꯑꯅꯤꯁꯨꯕ ꯀ꯭ꯋꯥꯇꯔ ꯐꯥꯏꯅꯦꯜ ꯃꯦꯠꯁꯇ LSK ꯇꯤꯝ ꯕꯤ ꯋꯥꯡꯒꯣꯏꯅ ꯙꯨꯔꯕ ꯇꯔꯥ ꯀꯥꯡꯈꯨꯠ ꯋꯥꯕꯒꯥꯏꯕꯨ ꯄꯥꯟꯖꯤꯜ 14-32 ꯊꯣꯏꯈ꯭ꯔꯦ꯫ ꯇꯣꯔꯅꯥꯃꯦꯟꯠ ꯑꯁꯤꯒꯤ ꯑꯍꯨꯝꯁꯨꯕ ꯀ꯭ꯋꯥꯇꯔ ꯐꯥꯏꯅꯦꯜ ꯃꯦꯠꯁꯇ ꯍꯌꯦꯡ ꯃꯔꯥꯝꯕ ꯀꯥꯡꯈꯨꯠ ꯑꯃꯁꯨꯡ ꯍꯤꯌꯥꯡꯂꯝ ꯑꯃꯁꯨꯡ ꯄꯨꯊꯤꯕ ꯀꯥꯡꯈꯨꯠ ꯈꯨꯟꯗ꯭ꯔꯥꯛꯄꯝ ꯁꯥꯟꯅꯔꯒꯅꯤ꯫ ꯅꯣꯔꯋꯦ ꯆꯦꯁ 2026ꯇ ꯚꯥꯔꯠꯀꯤ Sports Authority of India Northeast Regional Center na National Center of Excellence Imphal gi nupi macha amasung nupa macha singi football sanaroi sing khannanaba trial selection pangthok lagadi nupa macha gi oina trial selection tha ase gi taruk tagi mapal phauba aduga nupi macha singi oina tha ase gi tara dagi kuntra ta tara dagi tara humdoi phauba tagel pata laiba sai NERC gi artificial turf ground pangthok lagani saruk yaningba mahir sanaroi sing lisengani mapan dagi lisengani tara manga phawi manung da popo oigada bani kiran
3: aroibada maru yopau amahanna manipur ki lakshmi priya devi na direction piba bung film na new york indian film festival da mana ahum lorok pada rajyapal ajay kumar bhalan nungayo phongdokre mukhyamantri yumnam khyamchana hairi haksang phana lainaba pollution hanthana na bai khoina cycle thobu gi hainabi thamlasi grihamantri govindas kontak jona manipur ga nabu dgp mukesh singh unaduna shanti raksha gi phiyom hena phagana na bakhana kre Rastapati Droupadi Murmu na hairi tribal singbu sokhat pagilambi da mang thana puruk paibasi sarkar ase ki tangai phadraba thaudangni amashung Delhi gi Malbia Nagar da laiba hotel ama da ngase mai chak pagi thauk to miyoi kun laikhidre ni phuna kalhaure paulo jere
2: Thorum lantuk tuna ta hanjari basi medium web meter chohum nimphu dasmik ama kilohertz sanipan marifunitoi de sanduk chariba akashvani imphal gi kangla channel ni haujik mirkubasi da pujirakli manipuri film isai khudol gi ahan boina lanthuk chari inga gi thanel film sidagi ranbir thongna amadi payal ani ge punba khonjel da khaidem imona sairingba amadi ranbir thongna na sairang misai